ಐದು ಜಾತ್ಲೆ ಫಿಲ್ಮ್ ಅಸಿದಗೆ ನಂದೇಶ್ವರಿ ನಸಪ್ಪ ಬ್ರೋಜನ್ ರೋವಾಹಿಂಗ್ ಜಾನ ಸೈರಿಂಗ್ ಬ ಗೋಪಿಯಮದಿ ಸೊಲೆಂಡ್ರೋನ ಸೈರಾಂಗ್ ಬಿ ಸೈಸಿ ಮುಗ್ ತಾಮಿನಸಿ.

ತಾಂಜರಿಬ ಇಸಗಿಸಿಗಲುನಿನ ನಸಿಗೆ ಉಯಿನದಿ ಗುಡ್ ಆಫ್ಟರ್ನೂನ್ ಲೇಡೀಸ್ ಲೈಫ್ ಒನ್ ಇನ್ ಪ್ರೋಗ್ರಾಮ್ ಲಾಂಥೋಕ್ಚಬ ಮತಾಂಗಸರ್ ಲೋಯಿಸಂಚರಿ ನಸಿಗೆ ಎಂಜಿನಿಯರ್ ಉಯಿನ ಥೌಪುಬೀರ್ಬ ಸಿಂಗ್ದಿ ಲೈಶ್ರಮ್ ರೋಷಿತಾಮದಿ ಲೈಶ್ರಮ್ ಸರಚಂದ್ರ ಡ್ಯೂಟಿ ರೂಮ್ಗೆ ಥೌಪುಬೀರಿಬಿ ಕೈಶಾಮ್ ಯೈಫಬಿಯಮದಿ ಟೆಲಿಫೋನ್ ಹೋಗ್ಚಕಿಬಿ ಲೌರಿಂಬಂ ಚಂದನಾನ ಥೌರಂ ಸರು ಕ್ಯಾಬಿಕಿಬಮದಿ ತಾಬಿರಿಬ ಸಿಂಗ್ಬು ಥಗತ್ಬ ಫುಂದುಕ್ಚರಿ ಅರೋಮ್ನ ಥೌರಂ ತಾಬಿರಿಬ ಸಿ ಆಕಾಶವಾಣಿ ಫಲ್ಗಿ ಎಫ್ ಎಂ ಸಂಗಾಯಿ ಚನೌದಗಿನಿ ಹೌಸಿ ಗೀತ್ ಮಲಾಗಿ ಥೌರಂಗಿದಮ ಖುರೈಚಂ ಬೇಬಿ ರೋಶ್ನಿದ ಕುತ್ಸಿನ ಸರಿ.

ಸಣರುಗೆ ಕುಮೈದು ಲಗ್ನರುಗೆ ಅಸಿದಿ ಸಣರುಗಿ ಸಣರುಗಿ ದ ವೈರಂ ನುಂಗ್ ಸಿದಿ ಕಂಗಲ್ಲುಗೆ ಇತಿ

0: ಗೇಂಗ ಸೀದಿ, ಲಗ್ನ ರು ಗೇಂಗ ಸೀದಿ, ಲಗ್ನ ರು ಗೇಂಗ ಸೀದಿ, ಓ ಲಗ್ನ ರು
1: ಗೇಂಗ. ಈ ರಿಪೋರ್ಟ್ ಥಂಬಾಲ್ನು ಫಿಲ್ಮ್ ಸಿದಗೆ ನೊಂಗ್ಮೈಥೇಮ್ ಪಹಾಡಿ ಅಮದಿ ಚೋಂಗ್ಥಾಮ್ ಕಮಲಾ ಅನಿಪುನ ಸಗ್ವಿನಬ ಬಿಜಯೇಂದ್ರ ಕುಮಾರ್ ಶರ್ಮನ ಸೇರಿಂಬ ನೊಂಗ್ಮೈಥೇಮ್ ಪಹಾಡಿ ಮಸಾಮಗ್ನ ಸೈರಾಂಗ್ಬೈ ಸೈ ಸಿಮು ತಾಬಿರಸಿ.